0: isofa ɲini a yiri n y'o juma ni.
1: A so kanzu jɛrɛ paapa kirimaalɛ.
0: Na wɛrɛ ka biɔn sini i kuma ka kaban gomi i buka yalwa ɲawan wɔ na